ಎಲೆ ಕರಡಿ, ಭುವಂದುವ ಕರಡಿ ಲೇಲೆ ಎಲೆ ಕರಡಿ, ಕುಯ್ಪರಂದುವ ಪರ ಕರಡಿ ಲೇಲೆ ಎಲೆ ಕರಡಿ, ಕೊಯ್ಯ ಪಮಕ ಒಂದ ಕರಡಿ ಲೇಲೆ ಎಲೆ ಕರಡಿ, ಲಿಚಿ ಪಮಕ.

ಹೀಗೆ ಬಿದ್ಯಲ್ಲ ಬವಾ, ನಡುಕ ಹೊರಗು ಪೊಡೆ ಪಸ್ಕ ಮುಖಿ ಎ ಬಿದಿಯೋ, ಲಲೆ ಲಲೆ ಲಲೆ ಲಲೆ ಲಲಿ ಲಲೆ ಲಲ ಲಲ ಲಲೆ ಲಲೆ ಲಲ ಲಲ ಲಲೆ ಲಲೆ ಲಲಿ ಲಲೆ.

ನೆಗಚಿದಪ್ಪ ಎರಡಾವುದು ಪಾಟು. ಈ ಪಾಟುದಾಗೆ ನಂಗ ಗವಾವ್ ಪತ್ತ ಯೌದುಗಾನ ಇಂಗ್ಲಿಷ್ದಾಗೆ ಲವ್ ಅಟ್ ಫಸ್ಟ್ ಸೈಟ್ ಅತ್ತಂದೀಗ್ಯಾರ. ಅದುದಾಗೆ ಏಸಗಾಗ ನಂಬಿಕೆ ಆಡದೆ ಏಸಗಾಗ ನಂಬಿಕೆ ಇಲ್ಲ ಅತ್ತಂಬುದು ಒಂದು ತನಿ ವಿಷಯ. ಆಲೆ ಗವಾ ಎಲ್ಲಾಗೂ ಬಂದರ ಅದು ದಾರ ಮೇಲೆ ಎತ್ತೆ ಯೋಗುವ ಏ ನಿಮಿಷ ಅದೆಲ್ಲ ದೇವ್ರ ಅರಿಯರು. ಸಾಧಾರಣವ ಇಬ್ಬ ಒಂದು ಮನಸ್ಸುದಾಗೆ ಗವಾ ಅತ್ತಂಬುದು ಎತ್ತ ಬಂದರ ಅತ್ತಂಬ ವಿಷಯ ನಂಗೆ ಅರ್ದುಪ್ಲೆ ನಂಗೆ ಬಂದು ದೊಡ್ಡ ವಿಜ್ಞಾನಿ. ಈ ಪಾಟು ಗವಾಪತ್ತ

ನೆಗೆಸಿದಾಗ ಪಾಪ ನೆರವು ಪಾಟು ಹೋದ ಪಾಟದೊಗೆ ಗವವ ಪತಿ ಮಾತಾಡಿದ. ಈ ಪಾಟದೊಗೆ ಗವಗಿಂದಾವಡು ಅದಾವುದು ಮದುವಗಿಂದಾವಡು ನಂಗ ವಾಡ್ಕದೋಗೆ ಏನೇನ ಪ್ರಚನೆ ಎಲ್ಲ ನೋಡ್ನ ಅದನ್ನೆತ್ತ ತೀರ್ಸೋದು ಅತ್ತೆ ಮನೆಗೆ ಒಂದು ಪಾಟು. ಎಲ್ಲ ಮನೆಗೂ ಪೊದುವ ಒಂದು ಪ್ರಚನೆ ಇಟ್ರ ಪಕ್ಕದ ಮನೆ ಅಡದ ಮನೆ ಅವಕ್ಕೆ ಒಳ್ಳಂಗಿದ್ದಾರೆ ನಂಗೆ ಏಕೆ ಒಳ್ಳಂಗಿಬ್ಬಿಲೆ. ಅವಕ ಮನೆಯ ಆ ವಂಡಿ ಬಿತ್ತಾ ಇರ್ತವ ಯುವಕ ಮನೆಯ ಈ ವಂಡಿ ಬಿತ್ತಾ ಇರ್ತವ ನಂಗ ಮನೆಯ ಏಕ ಒಂದು ಬೈಕ್ ಕೂಡ ಇಲ್ಲ ಅತ್ಯಂದೇಗಿ ಒಂದು ಪ್ರಚನೆ ಇವಾಗ ಬಂದ್ರ ಇದು ವಂಡಿಗಾಂದ್ ಯೋದು ಮುಡಿಯ ನಂಗ ಮನೆಗಡುವ ಫರ್ನಿಚರ್ಗೂ ಬಂದ್ರ ಇಲ್ಲ ನಂಗೆ ಮನೆ ಏಕೆ ಇತ್ತಾಡದೆ ಎಂಬುದಾಗಿಯೂ ಬಂದರ. ಆಲೆ ನಂಗ ಒಂದು ವಿಷಯವಾಗಿ ಗಮನ ಬಿಟ್ಟುಟ್ನ ಎಲ್ಲ ಕುಟುಂಬದಾಗಿಯೂ ಪ್ರಚನೆ ಆಡದೆ ನಂಗ ವರಾಸದ್ದು ನೋಡುವನೆ ನಂಗೆ ಅದು ಅರುಬುದಿಲ್ಲ ನಂಗ ಮೇಲೋಟವ ನೋಡುವನೆ ಅವಕ್ಕಾಗೇನ ಅವಕ್ಕಾಗ ಅನಾಡದೆ ಕಾರಡದೆ ಮಂಗಳ ಮನಾಡದೆ ಸಂಭವಿಸಿಯಾರ ಅತ್ತಂದೇಗಿ ನಂಗೆ ನೆನಸಿನ ನಂಗ ಓಸು ಓಲತ್ತ ಆ ಮನೆಯ ಕವಲ ಏನ ಆ ಮನೆಯ ದುಃಖ ಏನ ಅತ್ತಂದೇಗಿ ನಂಗ ಅರ್ಧನ ಒಂದು ವಿಷಯ ನಂಗೆ ಗಮನ ಬಿಡಕೂಡೋದು 10,000 ರೂಪಾಯಿ ಸಂಭವಿಸೋಕಾಗ ಅದಕ್ಕ ತಗೊಂಡ ಪ್ರಚನೆ ಇಡದೆ 1,00,000 ರೂಪಾಯಿ ಸಂಭವಿಸೋಕಾಗ ಅದಕ್ಕ ತಗೊಂಡ ಪ್ರಚನೆ ಇಡದೆ ಆಗ ಮೊತ್ತ ಎಲ್ಲ ಮನೆಯವೋ ಪ್ರಚನೆ ಎಂಬುದು ಪೊದುವಾದ ಒಂದು ವಿಷಯ. ಇದಕ್ಕೆ ತೀರ್ಬುತ ಏನ ಅಂತಂದ್ರೆ ನಂಗ ಮನಸ್ಸುತ ತೀರ್ಪು ಮನಸ್ಸುದೋಗೆ ಬಪ್ಪ ಪೋದು ಅತ್ತಂಬ ಎಣ್ಣತ ತೀರ್ಪು ನಂಗ ಸರ್ ಇದತ್ತ ಆಡದೆ ಇದನ್ನ ಬೀತು ನಂಗೆ ಒಳ್ಳಂಗ ಸಾಕಿ ಬಪ್ಪೋ ಅತ್ತಂಬ ಎಣ್ಣ ಬಂದಿಪ್ಳೆ ಎಲ್ಲ ಉಳಿತಾಟ್ರ ಅದು ಕೂಡ ಅದುಗಾದ ಸೆಯಲು ಬೇಕು ನಂಗ ಸಂಭಾರಿಸೋದೋಗೆ ನಂಗ ಸೆಲವು ನಂಗ ವಾಡ್ವಾದಾರ ಎಲ್ಲ ತಳ್ಳಿ ಯಾಸಗ ನಂಗ ಸೇತಿ ಬೀತನ ಅತ್ತೆಂಬುದು ಮುಖ್ಯ. ಸೇಮಿಪ್ಪು ಅತ್ತೆಂಬುದು ಎಂದೋಡುದು ಅದು ತ ಏ ಸೂರ್ನಳದೋಗಿಯೋ ಕೈ ತಪ್ಪ ಒಂದು ವಿಷಯ ಅದನ್ನ ಗಮನ ಪಡಕೂಡದು. ನಂಗ ಈ ಪಾಟು ಬಂದೊಂದೇ ಆಡದೆ ಪಾಟ ಓರಡುವು